0: ಭಾರತೀಯ ಜನತಾ ಪಾರ್ಟಿತಿ ದಲೇನ ಪಶ್ಚಿಮ ಬಂಗಾಳ ರಾಜ್ಯ ಚತುರ್ನವತ್ಯುತ್ತರ ದ್ವಿಶತಂ ಸದಸ್ಯೀಯ ರಾಜ್ಯ ವಿಧಾನಸಭಾಯಾಂ ಪ್ರಚಂಡಂ ಜನಾದೇಶಂ ಪ್ರಾಪ್ಯ ಇತಿಹಾಸಃ ವಿನಿರ್ಮಿತಃ. ಅನೇನ ಸ್ವಾಧೀನತಾನಂತರಂ ಪ್ರಥಮವಾರಂ ಪಶ್ಚಿಮ ಬಂಗಾಳ ರಾಜ್ಯ ಭಾಜಪಾದಲಂ ಬಹುಮತೇನ ಸತ್ತಾಯಾಂ ಆಗತಮಸ್ತಿ. ಅಸಂ ರಾಜ್ಯ ಸತ್ತಾಧಾರಿ ಭಾಜಪಾ ನೇತೃತ್ವಯುಕ್ತೇನ ಎನ್ಡಿಎ ದಲೇನ ಪುನರೇಕವಾರಂ ಜನಾದೇಶಂ ಪ್ರಾಪ್ಯ ತೃತೀಯವಾರಂ ಸತ್ತಾಯಾಂ ಆಗಮ್ಯತೆ. ಯತ್ರ ಹಿ ಭಾಜಪಾದಲೇನ ತ್ರಿಸಪ್ತತಿಃ ಆಸನಾನಿ ವಿಜಿತಾನಿ. ಕೇರಳಂ ರಾಜ್ಯ ಕಾಂಗ್ರೆಸ್ ನೇತೃತ್ವೇನ ಯುಡಿಎಫ್ ಇತಿ ಸಂಯುಕ್ತ ಲೋಕತಾಂತ್ರಿಕ ಘಟಬಂಧನೇನ ಊನಶತಂ ಆಸನೇಷು ವಿಜಯಂ ಪ್ರಾಪ್ಯ ನಿರ್ಣಾಯಕರೂಪೇಣ ಸತ್ತಾಂ ಪ್ರತಿ ಪ್ರತ್ಯಾಗಮನಸ್ಯ ಸಂಕೇತಃ ಪ್ರದತ್ತಃ. ಯತ್ರ ಚ ಕಾಂಗ್ರೆಸ್ ದಲೇನ ತ್ರಿಷಷ್ಟಿಃ ಆಸನಾನಿ ವಿಜಿತಾನಿ. ಪುದುಚೇರಿತ್ಯತ್ರ ರಾಷ್ಟೀಯ ಪ್ರಜಾತಾಂತ್ರಿಕ ಘಟಬಂಧನೇನ ಎನ್ಡಿಎ ಇತ್ಯನೇನ ತ್ರಿಂಶತ್ ಆಸನೇಷು ಅಷ್ಟಾದಶ ಆಸನಾನಿ ವಿಜಿತ್ಯ ಸರ್ವಕಾರಂ ರಚಯಿತುಂ ಸ್ಪಷ್ಟ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯ ಭವಾನಿಪುರ ವಿಧಾನಸಭಾ ಕ್ಷೇತ್ರೆ ಭಾಜಪಾ ಪ್ರತ್ಯಾಶಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರೀಂ ಟಿಎಂಸಿ ನೇತ್ರೀಂ ಮಮತಾ ಬ್ಯಾನರ್ಜೀಂ ಪಂಚದಶ ಸಹಸ್ರಾಧಿಕ ಮತೈಃ ಪರಾಜಿತವಾನ್. ನಿರ್ವಾಚನ ಸೂಚಿ ವಿಶೇಷ ಸಘನ ಪುನರೀಕ್ಷಣಸ್ಯ ಎಸ್ಐಆರ್ ಇತ್ಯಸ್ಯ ಅನಂತರಂ ಪ್ರಥಮ ನಿರ್ವಾಚನೆ ಮಮತಾ ಬ್ಯಾನರ್ಜಿ ನೇತೃತ್ವೇನ ತೃಣಮೂಲ ಕಾಂಗ್ರೆಸ್ ಇತ್ಯಸ್ಯ ಪಂಚದಶ ವರ್ಷೀಯಂ ಶಾಸನಂ ಸಮಾಪ್ತಂ ಕೃತ್ವಾ ಭಾಜಪಾ ದಲೇನ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪಾದಲೇನ ಷಡುತ್ತರ ದ್ವಿಶತಂ ತೃಣಮೂಲ ಕಾಂಗ್ರೆಸ್ ದಲೇನ ಅಶೀತಿಃ ಆಸನಾನಿ ಚ ವಿಜಿತಾನಿ. ಅಭಿನೇತ ಪರಿವರ್ತಿತ ರಾಜನೇತಾ ಚ ಚಂದ್ರಶೇಖರನ್ ಜೋಸೆಫ್ ವಿಜಯಸ್ಯ ನೇತೃತ್ವೇ ತಮಿಳಗ್ ವೇತ್ರಿ ಖಜಗಂ ಟಿವಿಕೆ ಇತಿ ದಲೇನ ತಮಿಳುನಾಡು ವಿಧಾನಸಭಾ ನಿರ್ವಾಚನೆ ಏಕೈಕ ಬೃಹತ್ತಮ ದಲರೂಪೇಣ ಉದ್ಭವನ್ ಇತಿಹಾಸ ವಿನಿರ್ಮಿತಃ. ರಾಜ್ಯೆ ಚತುಸ್ತ್ರಿಂಶದುತ್ತರ ದ್ವಿಶತಂ ನಿರ್ವಾಚನ ಕ್ಷೇತ್ರೇಷು ಟಿವಿಕೆ ದಲೇನ ಅಷ್ಟೋತ್ತರ ಶತಂ ಆಸನಾನಿ ಪ್ರಾಪ್ತಾನಿ. ಭಾಜಪಾದಲಸ್ಯ ವರಿಷ್ಠ ನೇತ್ರ ಅಥ ಪ್ರಧಾನಮಂತ್ರಿಣ ಶ್ರೀ ನರೇಂದ್ರ ಮೋದಿನ ಐತಿಹಾಸಿಕ ಅಭೂತಪೂರ್ವ ದಿವಸೋಯೋಮಿತಿ ಉಕ್ತ್ವಾ ಪಶ್ಚಿಮ ಬಂಗಾಳ ಅಸಂ ಪುದುಚೇರಿ ತಮಿಳುನಾಡು ಕೇರಳಂ ರಾಜ್ಯಾನಾಂ ಜನಾನಾಂ ದಲಕಾರ್ಯಕರ್ತೃಣಾಂಚ ಪ್ರತಿ ಆಭಾರ ಪ್ರಕಟಿತಃ. ಹ್ಯಃ ನವದಿಲ್ಲ್ಯಾಂ ಭಾಜಪಾ ಮುಖ್ಯಾಲಯೆ ದಲಕಾರ್ಯಕರ್ತೃನ್ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಅಯಂ ರಾಷ್ಟ್ರಸ್ಯ ಕೃತೆ ನೂತನ ಪ್ರಭಾತಸ್ಯ ಸೂಚಕಃ ಅಸ್ತಿ ತಥಾ ಚ ಜನಾಃ ಭಾರತಸ್ಯ ಮಹಾಲೋಕತಂತ್ರೆ ಕಾರ್ಯಪ್ರದರ್ಶನಸ್ಯ ರಾಜನೀತಿಷು ಏಕ ಭಾರತ ಶ್ರೇಷ್ಠ ಭಾರತಸ್ಯ ಭಾವನಾಯಾಂಚ ವಿಶ್ವಾಸಂ ಸ್ಥಾಪಿತವಂತಃ.
1: पराजय लोकतंत्र और चुनावी राजनीति का एक स्वाभाविक हिस्सा होता है, लेकिन पांच प्रदेशों की जनता ने पूरे विश्व को दिखाया है कि ये हमारा भारत मदर ऑफ डेमोक्रेसी क्यों है. लोकतंत्र डेमोक्रेसी हमारे लिए सिर्फ एक तंत्र नहीं है, ये हमारी रगों में दौड़ता हुआ संस्कार है. और आज सिर्फ भारत का लोकतंत्र ही नहीं जीता है, आज भारत का संविधान भी जीता है.
0: ಪ್ರಧಾನಮಂತ್ರಿಣಾ ಶ್ರೀ ಮೋದಿನಾ ಉಕ್ತಂ ಯತ್ ದೇಶಸ್ಯ ವಿಂಶತ್ಯಧಿಕೇಷು ರಾಜ್ಯೇಷು ಭಾಜಪಾ ಎನ್ಡಿಎ ಸರ್ವಕಾರಾಃ ಸತ್ತಾಯಾಂ ಸಂತಿ ತಥಾ ಚ ಭಾಜಪಾಯಾಃ ಮಂತ್ರಃ ಜನತಾ ಏವ ಜನಾರ್ದನಃ ಇತಿ. ಭಾಜಪಾದಲೇನ ಪುದುಚೇರಿತ್ಯತ್ರ ವಿಧಾನಸಭಾಯಾಃ ನೇತಾರಂ ನಿರ್ವಾಚಯಿತುಂ ದಲಸ್ಯ ವರಿಷ್ಠ ನೇತಾ ಏವಂ ಕೇಂದ್ರೀಯ ಮಂತ್ರಿ ಡಾಕ್ಟರ್ ಮನಸುಖ್ ಮಾಂಡವ್ಯ ಏವಂ ಪುದುಚೇರಿತ್ಯತ್ರ ದಲಸ್ಯ ಪ್ರಭಾರಿ ನಿರ್ಮಲ ಕುಮಾರ್ ಸುರಾನ ಚ ಕೇಂದ್ರೀಯ ಪರ್ಯವೇಕ್ಷಕ ರೂಪೇಣ ಚಿತವಂತೌ. ನಾಮದ್ವಯಮಪಿ ಭಾಜಪಾ ಸಂಸದೀಯ ಮಂಡಲಸ್ಯ ಕೇಂದ್ರೀಯ ಪರ್ಯವೇಕ್ಷಕ ಮಂಡಲೇನ ಅನುಮೋದಿತಮಾಸೀತ್. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿಃ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಮುಂಬೈ ನಗರಸ್ಯ ವಾನ್ಖೇಡೆ ಕ್ರೀಡಾಂಗಣೆ ಗತರಾತ್ರೌ ಮುಂಬೈ ಇಂಡಿಯನ್ಸ್ ದಲೇನ ಲಖನೌ ಸೂಪರ್ ಜಾಯಿಂಟ್ಸ್ ದಲಂ ಷಟ್ಸ್ತೋಭೈಃ ಪರಾಜಿತಂ. ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ದಿಲ್ಲಿ ಕ್ಯಾಪಿಟಲ್ಸ್ ಅಥ ಚೆನ್ನೈ ಸೂಪರ್ ಕಿಂಗ್ಸ್ ದಲಯೋರ್ ಮಧ್ಯೆ ದಿಲ್ಲ್ಯಾಃ ಅರುಣ್ ಜೇಟ್ಲಿ ಕ್ರೀಡಾಂಗಣೆ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾ ನಿಶ್ಚಿತ ವರ್ತತೆ. ಇತಿ ವಾರ್ತಾಃ.
2: କାର୍ଯ୍ୟକ୍ରମ ଶୁଣୁଛନ୍ତି ଆକାଶବାଣୀ କଟକ କେନ୍ଦ୍ରରୁ. ପ୍ରଚାରିତ ହେଉଛି 308.6 ମିଟର ତଥା 972 କିଲୋହର୍ଜ ଯୋଗେ. ଶୁଣନ୍ତୁ ଆଜି ପ୍ରଚାରିତ ହେବାକୁ ଥିବା କାର୍ଯ୍ୟକ୍ରମର ସୂଚନା. ସକାଳେ 7:10 ଆମର ସ୍ୱାସ୍ତ୍ରୀ ଶୁଣିବେ ଶ୍ୱାସ ରୋଗର ହୋମିଓପାଥି ଚିକିତ୍ସା. ଆଲୋଚନା କରିବେ ଡାକ୍ତର ଅକ୍ଷୟ କୁମାର ମିଶ୍ର. ପ୍ରଭାତ ପରିକ୍ରମା ପ୍ରଚାର କରିବୁ 7:25 ମିନିଟ୍ରେ. କଥିକା ଶୁଣିବେ 7:35 ମିନିଟ୍ରେ. ବିଷୟ ରହିଛି